ನೋಡಿ ಮುಂದು, ನುಬ್ಬೆತ್ತರೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನುಬ್ಬೆತ್ತರೆ ಬಾಗಿ ನೋಡಿ ಮುಂದು. ಪಡು